Ababa we na mehwehwe no no ababa we mehwehwe no mesremo Dr. Collins nyantechi bebi ababa we wo bia yehwehwe no kosimafo big o 5 ehwehwe ababa wa no kosise nene no omode afidi na ye ya na se ono ane voice ankasa no no ei ei ei ei